ಸಂಸಾರ ಇವ ಸನ್ಮನುಜಂ ಸಮಸ್ತಂ ರಾಗೋ ವಿರಾಗ ಇವ ಸಂವಿಶತಿ ಪ್ರಕಾಮಂ ಯಾರಾದ್ರಿನಾದರೂ ಹರೇ

ಫಲಿತುಂಡ ನಿಪೆನು ಕರಳಂಬೃಂಗೆದನು ರಾಮುಡು ಸರ್ವಾತ್ಮಕುಡನು ನೆತ್ತಾತಂಬು ನೆದನು ರಾಮುಡು ಸರ್ವಾತ್ಮ

ಸರ್ವಾತ್ಮ ಕುಡನು ನೆತ್ತಾತಂಬು ನೆದನು ರಾಮುಡು ಸರ್ವಾತ್ಮ ಕುಡನು ನೆತ್ತಾತಂಬು ನೆದನು ರಾಮಾನುಜ ಭಾಷ್ಯಮು ನಿಜಮನು ಸರಸ್ವತಿ ವಿಲಚೆ

9820262BPL. ಅರೆ 9820262 35 ಮ್ಯಾಕ್ಸ್ ಟಚ್. ಯಾರ ಜಿಸ್ ಲಡಕಿ ಕೋ ಪಟಾನೆ ಕಾ ವೈ ಫೋನ್ ಪರ್ ನಿಗಾ ದಿಯಾ.